0: ಈ ಗೀತು ಪೊದೆ ಬೋನ್ ನಮ್ಮ ಜೆ ನಕ್ಕುನ್ ಮಂಜ್ಕಾತ್, ಈ ಗೀತು ಬೋನ್ ನಮ್ಮೆ ಎಕಲಾ ಪುರ್ಖಾಂತಿ ಪಾಡ್ತಿರ್ ಬರಲ್ನಾತ್, ಅವು ಧೀರೆ ಧೀರೆ ಹಿಕ್ರಿ ನಮ್ಮ ಮೆನಾಲ್ದಾತ್ ಅರು ನಮ್ಮ ಭಿ ಪಾಡ್ತಿಲ್ ಬರಲ್ದಾತ್. ಹೇಳಿ ಇನ್ನೇ ಏರಾ ಖತ್ರಾಲಿ ಜೆ ನಮ್ಮ ಜತ್ಕಿ ಜತ್ಕಿ ಪಾಠ ಪಡಲ್ದಾತ್, ಹೆತ್ಕಿ ಹೆತ್ಕಿ ನಮ್ಮೆ ಸಂಸ್ಕೃತಿ ಬೋನ್ ಮೋದ್ರಾ ಚಾಲ್ದಾತ್. ಅವು ಈ ಪ್ರಕಾರ ಗೀತ ಬೋನ್ ಪಾಡನಾ ತ ಬಹುತ್ ಗಚ್ಚಂತ ಕಥಾದು. ಹೇಳೇ ಭಿಲ್ ಈ ಭೋಣಿ ಘರ್ಜನ್ ಪಾಡಿಯಾರ್ ಎಕ್ಕನಕಿರಿ ಅಕ್ಕುಂತ ಜುಗ್ಗುನು ಭಿ ಪಾಠ ಸಾಟ್ ಪಢನ ಸಮಯಾನು ಭಿ ತಮ್ ಈ ಪ್ರಕಾರ ಗೀತೊಂಟ ಪಾಡಲ್ನಾರ್ ಅರು ಎಕ್ಕನಕಿರಿ ಈ ಒನ್ ಮೊನೈಕನಾರ್ ಆ ಕಥಮೋನ್ ಮೆನೋತ್. ಆ ಭೋಣಿ ಘರ್ ಮನಲ್ನಾರ್ ಸುಮತಿ ಬಾಗ್ ನಮ್ಮೆ ಸಂಬಲ್ಪುರ್ ಜಿಲ್ಲಾ ಬಾಮಡಾ ಚಹಾಂತ ಉಚ್ಕಾಪಟ್ ತಮ್ಮೆ ಪದ್ದ ತ ಇನ್ನ ಎಂ ಈಶಾನ್ ಆಕಾಶವಾಣಿ ಸಂಬಲ್ಪುರ್ಗೆ ಮೆಹಕದಾಮ್ ಅರು ತಮ್ಮೆ ಗಾನೆ ನಮ್ ಇದನ್ ಕಚ್ ನೆಖರೋತ್ ಜೆ ನಮ್ಮೆ ಈ ಕುಣಾ ಜೆನ್ ಭಾಷಾ ಅತಲಿ ನಮ್ಮೆ ಭಾಷಾನು ಜೆನ್ ಗೀತು ಅತಲಿ ನಮ್ಮೆ ಜೆನ್ ಸಂಸ್ಕೃತಿ ಅತಲಿ ಅನ್ನು ತಮ್ಮ ಎಕ್ಕನಕಿರಿ ಸಾಮಿಲ್ ಮಂಚ್ಕನಾರ್ ಅರು ಜತೆಬೆಲೆ ಏರಾ ಖತ್ರಾಲಿ ಜೆ ನಮ್ಮೆ ಭಾಷಾ ಬೋಧ ಧೀರೆ ಧೀರೆ ನುಹುರಾ ಕಾಲಿ ಲೆಖಾ ಲಗ್ಗಾಲಿ ವಾಕ್ಯನ್ ಈರ್ ಎಕ್ಕನಕಿರಿ ಭಾಷಾ ಬೋನ್ ತೆಂಗಲ್ನಾರ್ ನಮ್ಮೆ ಕುಣಾ ಭಾಷಾ ಬೋನ್ ಖಾಲಿ ತೆಂಗಲ್ನಾರ್ ಬುಲಿಗಿರಿ ಕಥ ಮಲ್ಲಿದ್ ನಮ್ಮೆ ಜೆನ್ ಗೀತು ಪೊದೆ ಅಕ್ಕುನ್ ಪಾಡಿಯಾರ್ ಜನ್ ನಮ್ಮ ಮಂಚ್ಕಾತ್ ಹೂ ಪ್ರಕಾರ ಗೀತು ಭಿ ಅರ್ ಮೊನೈ ಕರ್ನಾರ್ ಅರು ಪಾಳಲ್ನಾರ್ ಇದದ್ ಬಡಿಟ್ಟಿ ಕಥಾದ್ ತ ಬೆಸಿ ನಮ್ಮ ಡೇರಿ ಅಂಬುದ್ ಕಮ ಬರ ತಮ್ಮೆ ಗಾನೆ ಕಚ್ ನೆಖರೋತ್ ಭೋಣಿ ನಿಮ್ಮಂತ ಆಕಾಶವಾಣಿ ಸ್ಟುಡಿಯೋಗೆ ಕಥಾವಾರ್ತಾ ಮಾನತ್ ಬುಲಿಕಿರಿ ಮೆಹಕದಾಮ್ ಪಹಲಾ ನಿಮ್ಮನೆ ಆಕಾಶವಾಣಿ ಸಂಬಲ್ಪುರ್ ಸನ್ಗೆ ಸ್ವಾಗತ ನಾನಲ್ದಮ್
1: ಜುಹಾರ್ ಜತೆ ರೀನ್ ಜತೆ ಕುಣಾ ಬಂಧು ರೀನ್ ಆಉ ಧರ್ಮ ಬೆಲಾ ಸಿನ್ಹಿ ಪ್ರಣಾಮ ಜುಹಾರ್
0: ನಿಶ್ಚಿತ ಭಾವೆ ನಮ್ಮೆ ಜನ್ ಕುಣಾ ಭಾಯಿ ಬಂಧುರ್ ಗುಠಿಯಾರ ಮೆನಲ್ನಾರ್ ಈ ನಮ್ಮೆ ಕಾರ್ಯಕ್ರಮ ಬನ್ ತಮಾನ್ ಭಿ ನಮ್ಮೆ ಆಕಾಶವಾಣಿ ತರ್ತಿ ಜುಹಾರ್ ಹೇಲೆ ಪಹಲಾ ಜನ್ ನಿಮ್ಮ ಗೀತ ಪೋದೆ ಪಾಡ್ಕಾರ್ ಏರಾ ಖತ್ರಾರಿ ಜೆ ಇನ್ನೆ ಗೀತು ಗುಠಿ ನಿಮ್ಮ ಅಕ್ಕನ ಜನ್ ವಯಸ್ಸನ್ನು ಅತಲ್ದಾರ್ ಈ ವಯಸ್ಸನ್ನು ಈ ಪ್ರಕಾರ ಟೇಡನಾ ಗೀತ ಬನ್ ಪಾಡನಾ ಬೋದ್ ಬಡಿಟ್ಟಿ ಕಥಾದು ಎಕ್ಕನಕ್ರಿ ನಿಮ್ಮ ಈ ಗೀತು ಬನ್ ಎಕ್ಕನ್ ಎಕ್ಕನಕ್ರಿ ನಿಮ್ಮೆ ಮೋನ್ಗೆ ಬರ್ಚಾರ ನಿಮ್ಮ ಅಕ್ಕನ್ ಇದನ್ ಪಾಡಲ್ದಾರ್ ಭಿ ಹೂ ಕಥಾ ಟಿಕೆ ತಂಗೋರು
1: ಛೋಟೆ ವಾಕ್ಯನ್ ದಿತ ಅಂಟ ರಾಜಾ ಕ್ಯಾ ದತ್ತ ಎಮ್ಮೆ ಬುವಾ ಗಾರ ಅಗ್ಲಿ ಪಾಡಲ್ ಯಾರ್ ಅದ್ಹಿ ಲಗನ್ ಬೋಧೆ ಎಮ್ಮೆ ಬುವಾ ಗರಿ ಹನ್ನಿ ಬೋದ್ ಎತ್ತಿಗೆ ಚೆಂಗ ಆಗೆ ಛೋಟೆ ವಾಕ್ಯ ಟಿಕೆ ರಿಜುವಲ್ ರಾಚನ್ ಪಾಡಲ್ ಯಾರ ಇನ್ನೆ ಧೀರೆ ಧೀರೆ ಟಿಕೆ ಟಿಕೆ ಪಾಡ್ಯಾನ್ ತಾಪರೆ ಹುನ್ನೆ ಮೌಕಾ ಹಾಕ್ಯಾನ್ ಟಿಕೆ ಟಿಕೆ ಇನ್ನೆ ಸ್ಟೇಜ್ ಫಿಸ್ಟೇಜ್ ಉಂಟ ಅಂಟ ಪಾಡಾನು ನೀನ್ ಅಂತೀನ್ ಇದನ್ ಕುಡೆನು ಅನುಷ್ಠಾನ ಉಂಟ ಮಂಚ ಅನ್ನು ಎಮ್ಮೆ ಬುಧದೇ ಬುಧಲಾಗ್ಯಾರ್ ಎಮ್ಮೆ ಪಾಡ ಚಹಂತ ಲೋಲೋಬಿರಂತ
0: ಆರ್
1: ಉಂಟ ಅನುಷ್ಠಾನ ಕಮ್ಚಾರ್ ಅನ್ನು ಮೌಕಾ ಚಿಚ್ಚಾರಂಗಾಗೆ ಅಂತೀನ್ ಅನುಷ್ಠಾನ ಬನ್ನಿ ಚಲಾವಾಗೆ ಬಹುತ್ ಸಹಯೋಗ ಕಮ್ಚಾರ್ ಜೆ ಇನ್ನೆ ಕಮ್ಚಕು ನಿಮ್ಮ ಪಾಡಲ್ತಾರ್ ಹೇಳಿ ನಮ್ಮೆ ଭାଷା ବୋଧ ନାମେ ସଂସ୍କୃତି ବୋଧ ନା ପରମ୍ପରା ଜେନରାଇ ବାଚରର ଆଜିକାଲି ତା ଯେତେ ଆମ୍ବା ଚାଲନାଏ ଭାଷା ବନ୍ ହିଁ ପାରିଲା ନାଇଁ ତେଙ୍ଗାଗେ ବାକି ଇନଟା ନାମଟା ଧାରା ବନ୍ ଆଗ୍ଲି ହତ୍ ହେଲେ ଯେତେ ଆହାଙ୍ଗର ବାଚାର ତାମ ତମେ ଆଶୀର୍ବାଦ ନୁ
0: ଇନ ଅନୁଷ୍ଠାନ ନିମ୍ ଭି ବାର୍ଷିକାର ଆରୁ ଇଦା ଚାଲରାଲି ଆକୁନ୍ ତକ ଭି ତା ଅଣ୍ଟା କଥା ଇସନ୍ ତେଙ୍ଗର ଯେ ନାମ ତା ନାମେ ଯେନ୍ ସାମାଜିକ ଯେତେବେଳେ ନାମ କାର୍ଯ୍ୟକ୍ରମ ଗୁଠି ମାନି ସଠି ଉଠିଆଡ଼ି ବରୁ କା ବେଞ୍ଜା ଇନେ ନାମେ ଭିନ୍ ଭିନ୍ କାର୍ଯ୍ୟକ୍ରମ ଗୁଠିନ୍ ମାନି ନାମେ ସମାଜନୁ ତା ହୁ ବାକେନ୍ ଇନେ ପ୍ରକାର ଗୀତ ଗୁଠିନ୍ ପାଡ଼ା ଖାତ୍ରି ହେଲେ ବିଶେଷ କରି ନାମ ଯେନ୍ ଯୁବପିଢ଼ି ଉଠିତ ଏନ୍ଦ୍ର କମଲ ଦାତ କା ଯେନ୍ ବେଞ୍ଜା ବାକେନ୍ ଯେନ୍ ନାଲନାର ଗୀତୁ ପାଡ଼ନାର ଆରୁ ନାଲନାର ହୁ ପ୍ରକାର ଗୀତ ନାମ ବେଶୀ ମାନେ ସାମିଲ ମାନ ଦାତ ଏନ୍ଦ୍ର କାଦା ଟିକେ ଭଲ ଲାଗି ଆରୁ ଯେତେ ମାନେ ଖୁସି ବାସିନୁ ନାଲନାଲ କାମନାର ଆଉ ଆଜିକା ଲାଗା ନାମ ଆ ପ୍ରକାର ଗୀତ ବନ ନାମ ପାଡ଼ାଲ ଦାତ ତ ହୁ ପ୍ରକାର ଗୀତ ବଢି ନିମ ଆଧାର କାଏ
1: ହଁ ଟିକେ ଟିକେ ମେଞ୍ଚକିନ୍ ଚାନ୍ ଛୋଟେ ବାକେନ୍ ବାକେନ୍ ଯେହେତୁ କଳା ଜିନିଷ ବୋଧ ରାଚା ମେଦୁନୁ ଆଧି ଲଗାନ୍ ବୋଧେ ଆବୋଧ ମେନି ମେନି କିନା ପୁର୍ଖା କଥା ଉଠି ତାଙ୍କ ଭଲ ଲାଗେ ପୁର୍ଖା ଜିନିଷ ଗୁଠି ଆଦାନ ୟାଦ ମଞ୍ଚା କରିକି ଚେଙ୍ଗେ ମାନେ ରାଚା କରିକି ଚି ମେଣିନୁ
0: ହଁ ହଁ ତ ହୁ ପ୍ରକାର ଗୀତ ଆର୍ ପୋଦେ ନିମେସ୍ତି ମେନତ ବେଞ୍ଜା ଗୀତ ଯେନ୍ ନାମ ପାର୍ଦା ତାରୁ ନାଲଦା ଥନ୍ନେ ପୋଦେ
1: ହଁ ଖେଲେର ଖେଲେର ଗୀତ ତା ରାଇ ମୁଲହେନ୍ତି ନାମେ ଅଣ୍ଟା ହୁଦା ପୁରା ସିଗ୍ନେଚର ଟାଇପ୍ର ଗୁଣାର୍ଘି ହୁଦିନ ପଦେଇ ପାଡ଼ନ୍ ଖେଲେରେ